ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿತ ಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿತ ಕನರ್ತನ ಕೇಳೋ ಹರ ಶಿವ ಶಂಕರ.

ಭವ ಭಯಂಕರ ಗಿರಿಜಾ ಶಂಕರ ತಿಮಿ ತಿಮಿ ತಿಮಿ ಚಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ತಿಮಿ ತಿಮಿ ತಿಮಿ ಚಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಬಂ ಬಂ ಬೋಲೋ

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಎಂದು ಮಾಟಲೆಲ್ಲ ತನ ಮನಸ್ಸು ನಗಲ್ಗು ತಲಪುಲ ನನ್ನಿಟಿ ಪದಿ ಇಂದ್ರಿಯಂಬುಲ ಪನುಲನೆಲ್ಲ ತನ ಮನಸ್ಸು ನಗಲ್ಗು ತಲಪುಲ ನನ್ನಿಟಿ ಪದಿ ಇಂದ್ರಿಯಂಬುಲ ಪನುಲನೆಲ್ಲ ಬುದ್ಧಿಲೋ ಕಲಿಗಡಿ ಪೂನಿಕಲೆಲ್ಲನು ಚಿತ್ತಂಬು ನಂದಲಿ ಚಿಂತಲೆಲ್ಲ ಅನುದಿನಂಬುನು ಚೇಯು ಅನುದಿನಂಬುನು ಸೇಯು